ಮೈ ನಮ ಶ್ರೀ ರವಿನಂದನಾಯೋ ಸುರಾಸುರಾ ಕಿಂ ಪುರುಷಾ ಗಣೇಂದ್ರ ಗಂಧರ್ವ ವಿದ್ಯಾಧರ ಪನ್ನಗಾಶ್ಯೋ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನೋ ತಸ್ಮೈ ನಮ ಶ್ರೀ ರವಿನಂದನಾಯೋ

ಕುಂತಕೋ ಯಮಃ ಸೌರಿಶ್ಶನೈಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ಕೃತಃ ಏತಾನಿ ದಶನಾಮಾನಿ ಪ್ರಾತರುತ್ಥಾಯ ಯಃ ಪಠೇತ್ ಶನೈಶ್ಚರಕೃತಾ ಪೀಡಾ ನ ಕದಾಚಿತ್ ಭವಿಷ್ಯತಿ ಇತಿ ಶನೈಶ್ಚರ